0: linked with risky drinking.
1: And in air showbiz, Israel has qualified for the final of this year's Eurovision Song Contest in Vienna. Chants of Stop the Genocide could be heard as the Israeli entrants sang in the first semi-final. Spain, the Netherlands, Iceland, Ireland and Slovenia have all boycotted this year's contest over Israel's war in Gaza. This is Air News. Collingwood coach Craig McRae has emphatically endorsed one of his assistants to replace Michael Voss at Carlton. Hayden Skipworth is considered among the leading contenders for the Blues role vacated by Voss yesterday. McRae says Skipworth is highly regarded at the Magpies and ready to take the next step in his career.
2: Just his strategy is really good. His people management is really good. The way he owns a room, he's really well organised. He's so curious. He's always bettering himself, constantly looking for a better way. He travels to better himself. All these things. He's got a lot of experience now.
1: Ken Hinckley is not ruling out going for the job after finishing up at Port Adelaide last year. Josh Fraser has led Carlton training today. Turning to NRL and just in, champion Panthers coach Ivan Cleary says he'll move on from the club at the end of next season. Meantime, Queensland great Sam Thyday is backing bolter Jake Clifford to get the call up to replace the injured Tom Dearden in the Maroons side. Clifford will be up against his two main rivals for the role, Daly Cherry-Evans and Sam Walker, when the Cowboys face the Roosters this weekend. Thyday says Clifford should get a shot.
3: At the moment, I'm leaning more towards Jake Clifford filling that role of half because of our little red-headed mate and Tom Dearden not being there.
1: And in cricket, Aussie captain Pat Cummins has top scored as his side Sunrisers Hyderabad suffered an 82-run loss in the IPL. Australian Independent Radio News.
4: ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಅಲೈವ್ 90.5 FM. ನಾನು ಅಖಿಲ ನಿಮ್ಮ ಜೊತೆಲಿರ್ತೀನಿ ಇನ್ನು ಒಂದು ಗಂಟೆಗಳ ಕಾಲ. ನನ್ನ ಕಾರ್ಯಕ್ರಮದ ಹೆಸರು ಸವಿನುಡಿ. ಸರಿ, ಮತ್ತೆ ಇವತ್ತಿನ ಸವಿನುಡಿ ಕಾರ್ಯಕ್ರಮದಲ್ಲಿ ಯಾವುದರ ಬಗ್ಗೆ ಮಾತಾಡ್ತಿದ್ದೀನಿ, ಯಾವುದಿದು ಸಬ್ಜೆಕ್ಟ್, ಏನು ಟಾಪಿಕ್ ಅಂತ ಅನ್ಕೊತಾ ಇರ್ಬೋದು. ಇವತ್ತು ನಾನು ಯಾವ ಸಬ್ಜೆಕ್ಟ್ ಚೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೊಂದು ಸ್ಮಾಲ್ ಕನೆಕ್ಷನ್ ಇದೆ. ಹಿಂದಿನ ವಾರದ್ದು ಒಂದು ಸಣ್ಣ ಕನೆಕ್ಷನ್ ಇವತ್ತಿನ ವಾರದ ಟಾಪಿಕ್ಗೂ ಇದೆ. ಹಿಂದಿನ ವಾರ ನಾನು ಮಾತಾಡಿದ್ದೆ ಮೈಸೂರು ಪಾಕ್ ಬಗ್ಗೆ, ಮತ್ತು ಅದು ಕಾಂಟ್ರವರ್ಸಿ ಆಫ್ ಮೈಸೂರು ಪಾಕ್ ರಿಲೇಟೆಡ್ ಟು ಜಾಗ್ರಫಿಕಲ್ ಇಂಡಿಕೇಷನ್, ಎಸ್ GI ಟ್ಯಾಗ್ ಇರುವಂಥ ಹಲವಾರು ಪ್ರಾಡಕ್ಟ್ಸ್ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ದೇಶದಲ್ಲಿದೆ. ಏನಕ್ಕೆ GI ಟ್ಯಾಗ್ ಕೊಡ್ತಾರೆ ಅಂತಲೂ ಲಾಸ್ಟ್ ಎಪಿಸೋಡಲ್ಲಿ ನಾನು ಹೇಳಿದ್ದೆ. ಯಾಕೆಂದರೆ ಅದು ಒಂದು ಬ್ರ್ಯಾಂಡ್ ನ ಹೇಳತ್ತೆ, ಆ ಒಂದು ಪ್ರಾಡಕ್ಟ್ ಒರಿಜಿನಲಿ ಎಲ್ಲಿ ಆರಂಭವಾಯಿತು ಅಂತ ಒಂದು ಸ್ಟ್ರಾಂಗ್ ಇಂಡಿಕೇಷನ್ ಕೊಡುತ್ತೆ. ಅದರಿಂದ ಏನು ಅಂತ ಹೇಳಿದ್ರೆ, ಅದರಿಂದ ಅದು ಆ ಒಂದು ಪ್ರಾಡಕ್ಟ್ನ ಮಾಡೋರು ಅಥವಾ ಆರ್ಟಿಸನ್ಸ್ ಅಥವಾ ಒಬ್ಬ ವ್ಯಕ್ತಿಯ ಕಂಡು ಹಿಡಿದಿರುವಂಥ ಒಂದು ವ್ಯಕ್ತಿಗೆ ಒಂದು ವ್ಯಾಲ್ಯೂ ಸಿಕ್ಕತ್ತೆ, ಮತ್ತು ಆ ತಿಂಡಿ ಅಥವಾ ಒಂದು ಪದಾರ್ಥಕ್ಕೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂನು ಸಿಗತ್ತೆ ಇತರ ದೇಶಗಳಲ್ಲಿ ಅಂತ GI ಟ್ಯಾಗ್ ಕೊಡ್ತಾರೆ. ಸೊ ಯಾರೂ ಮುಂದೆ ಹೋಗಿ ಓ ಇದು ಈ ಊರಿಂದ ಬಂದಿದ್ದು ಅಥವಾ ಆ ಊರಿಂದ ಬಂದಿದ್ದು ಅಂತ ಜಗಳ ಆಡಲ್ಲ ಅಂತ. ಸೊ ಇವತ್ತು ಕೂಡ ನಾನು ಅದೇ GI ಟ್ಯಾಗ್ ಹೊಂದಿರುವಂಥ ಇನ್ನೊಂದು ಅತ್ಯಂತ ಅಮೂಲ್ಯವಾದ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡ್ತೀನಿ. ಅದು ನಮ್ಮೆಲ್ಲರಿಗೂ ತುಂಬಾ ಇಷ್ಟ, ಮತ್ತು ಅದು ತುಂಬ ಕಲರ್ಫುಲ್ ಅಂತಲೂ ಹೇಳಬಹುದು. ಬಟ್ ಹೇಳೋಕ್ಕಿಂತ ಅಥವಾ ಪ್ರಾಡಕ್ಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಹಾಡು ಕೇಳುವಂಥ ಸಮಯ. ಮೊದಲು ಒಂದು ಹಾಡು ಕೇಳ್ಕೊಂಡು ಬರೋಣ, ಮತ್ತು ಈ ನಮ್ಮ ಒಂದು ಕಾರ್ಯಕ್ರಮದಲ್ಲಿ GI ಟ್ಯಾಗ್ ಹೊಂದಿರುವಂಥ ಮತ್ತೊಂದು ಅತ್ಯಂತ ಅದ್ಭುತ ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ಇದೆಲ್ಲ ನಿಮ್ಮ ಈ ಅಲೈವ್ 90.5 FM ಅಲ್ಲಿ ಮಾತ್ರ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಕಮ್ ಬ್ಯಾಕ್.

0: Wexpo runs Western Sydney premium events and expos that bring together business leaders, community organisations and innovators to connect, learn and grow. Held at venues across the region, iEvents include exhibitor opportunities, expert panels, workshops and networking opportunities designed to spark ideas and build success. For all upcoming Wexpo events, visit wexpo.com.au. Wexpo is backed by the region's leading media organisation, Community Broadcast Network, with 5 newspapers published across Western Sydney. Station sponsor.
1: Transform your home with Hartwood Floors. Proudly family owned for over 30 years. From solid timber, parquetry, laminate and hybrid flooring to expert resanding and polishing. Discover premium plantation shutters and blinds. Visit our Seven Hills showroom today and experience quality craftsmanship with personalised customer care. Hartwood Floors, where tradition meets innovation and every detail matters. Visit us at www.hartwoodfloors.com.au. Station sponsor.
2: Are you considering selling your property hassle-free? Property Services Agency is here for you. Their unbeatable sales commission starts from just 1%. Enjoy the perks with a free video, photos, a floor plan, signage, plus your property listed on major sites for free for any sales listings. For stress-free property management, they've got you covered. They offer free photos and listings on major sites as your property deserves the best. Be trouble-free and contact them today. PropertyServicesAgency.com.au. Station sponsor.
3: Hello, hi, namaskara. Mattomme swagata neev kelta idira. Alive 90.5 FM. Nano Akila nim jote nalidini. Nanna karyakramada hesaru Savinudi. Na haadu haak kinta munche helta ide ivatina topic bagge. ಇವತ್ತಿನ ಸಬ್ಜೆಕ್ಟ್ ಜಿ ಐ ಟ್ಯಾಗ್ ಹೊಂದಿರುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ಅಂತ ಹೇಳ್ತಿದ್ದೆ. ಜಿ ಐ ಟ್ಯಾಗ್ ಹೊಂದಿರುವಂಥ ಒಂದು ಪ್ರಾಡಕ್ಟ್ಸ್ ಅಂದರೆ ಒಂದು ಜಾಗ್ರಫಿಕಲ್ ಇಂಡಿಕೇಶನ್ ಹೊಂದಿರುವಂಥ ಪ್ರಾಡಕ್ಟ್ಸ್ ಆಲ್ವೇಸ್ ಅದು ಪ್ರೊಟೆಕ್ಟ್ ಆಗಿರತ್ತೆ, ಈ ಜಾಗದಿಂದ ಅದು ಬಂದಿದ್ದು ಅಂತ ಒಂದು ಇಂಡಿಕೇಶನ್ ಕೊಡುತ್ತೆ. ಹಾಗೂ ಅದು ಆ ಪರ್ಟಿಕ್ಯುಲರ್ ಕಲೆಗಾರರು ಅಥವಾ ಅದನ್ನು ಒಂದು ಉತ್ಪತ್ತಿ ಮಾಡೋ ಅಂಥ ಒಂದು ಜನಕ್ಕೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಕೊಡುತ್ತೆ ಅಂತ ಹೇಳಿದ್ದೆ. ಇವತ್ತಿನ ಟಾಪಿಕ್ ಕೂಡ ಜಿ ಐ ಟ್ಯಾಗ್ ಹೊಂದಿರುವಂಥ ಅದೇ ಒಂದು ವಸ್ತುವಿನ ಬಗ್ಗೆ. ಈ ವಸ್ತು ನಮ್ಮೆಲ್ಲರಿಗೂ ಚಿಕ್ಕ ಮಕ್ಕಳಿರಬೇಕಾದ್ರೆ ಅಚ್ಚುಮೆಚ್ಚು ಆಗಿತ್ತು. ಚಿಕ್ಕ ಮಕ್ಕಳೇ ಅಲ್ಲ, ಎಲ್ಲ ಒಂದು ವಯಸ್ಸಿನವ್ರಿಗೂ ಈ ವಸ್ತು ತುಂಬ ಇಷ್ಟ ಆಗತ್ತೆ. ನಾನು ಮಾತಾಡ್ತಾ ಇರೋದು ಗೊಂಬೆಗಳ ಬಗ್ಗೆ. ಎಸ್, ಮೈಸೂರು ಬಂದು ಗೊಂಬೆಗಳಿಗೆ ತುಂಬಾ ಒಂದು ಫೇಮಸ್ ಊರು ಅಂತಲೇ ಹೇಳ್ಬೋದು. ಅಲ್ಲಿ ದಸರಾ ಮಾಡ್ತಾರಲ್ಲ, 10 ದಿನದ ಒಂದು ಫೆಸ್ಟಿವಲ್, ಅದನ್ನು ಗೊಂಬೆ ಹಬ್ಬ ಅಂತಲೇ ಮಾಡ್ತಾರೆ. ಗೊಂಬೆಗಳು ಕೂಡಿಸೋದು, ಗೊಂಬೆಗಳನ್ನ ಅಲಂಕಾರ ಮಾಡೋದು ಯಾವತ್ತೂ ನಮ್ಮ ಬರೀ ಬಾಲ್ಯಕ್ಕೆ ಸೀಮಿತವಲ್ಲ, ಈವನ್ ಅದು ದೊಡ್ಡವರು ಕೂಡ ಮಾಡಬಹುದು ಅಂತ ಹೇಳುವಂಥ ದೇಶ ನಮ್ಮ ದೇಶ ಭಾರತ. ನಾವು ಗೊಂಬೆಗಳನ್ನು ಚಿಕ್ಕ ವಯಸ್ಸಿನಿಂದ ತುಂಬ ಇಷ್ಟಪಟ್ಟು ಅದನ್ನು ಅಲಂಕಾರ ಮಾಡ್ತೀವಿ. ಆಗಿನ ಕಾಲದಲ್ಲಿ ಗೊಂಬೆಗಳಿಗೆ ಅದಷ್ಟೇನೇ ವ್ಯಾಲ್ಯೂ ಜೊತೆಗೆ ಸಸ್ಟೈನಬಿಲಿಟಿ ಬಗ್ಗೆನೂ ಯೋಚನೆ ಮಾಡ್ತಾಯಿದ್ರು. ದೀಸ್ ಟಾಯ್ಸ್, ಇವತ್ತು ನಾನು ಮಾತಾಡ್ತಿರೋವಂಥ ಗೊಂಬೆಗಳು ವೆರಿ ಸಸ್ಟೈನಬಲ್. ಇವತ್ತಿನ ಜನ್ರೇಷನ್ಗೆ ಅಂತೂ ಖಂಡಿತ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾಗಿರುವಂಥ ಟಾಯ್ಸ್. ವೆರಿ ನ್ಯಾಚುರಲ್ ಮೆಟೀರಿಯಲಿಂದ ಮಾಡಿದ್ದು. ಎಸ್, ನೀವೆಲ್ಲರೂ ಈಗ ಆಲ್ರೆಡಿ ಗೆಸ್ ಮಾಡಿರ್ತೀರಾ, ನಾನು ಮಾತಾಡ್ತಾ ಇರೋದು ಚನ್ನಪಟ್ಟಣದ ಗೊಂಬೆಗಳ ಬಗ್ಗೆ. ಚನ್ನಪಟ್ಟಣದ ಗೊಂಬೆಗಳು ಜಿ ಐ ಟ್ಯಾಗ್ ಹೊಂದಿದೆ. ಅದು ವೆರಿ ಸ್ಪೆಷಲ್ ಕೂಡ ಹೌದು, ಆ್ಯಂಡ್ ಇಟ್ ಈಸ್ ವೆರಿ ಯುನಿಕ್. ಖಂಡಿತ ಅದನ್ನು ನಾವು ಮನೆಯಲ್ಲಿ ಜೋಡಿಸಿದಾಗ ಇಟ್ ಸ್ಟ್ಯಾಂಡ್ಸ್ ಔಟ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲದಕ್ಕಿಂತ ತುಂಬ ಇಷ್ಟವಾಗುವಂಥ ವಿಷಯ ಏನಂತ ಹೇಳಿದ್ರೆ, ಅದು ತುಂಬ ನ್ಯಾಚುರಲ್ ವುಡ್ ಇಂದ ಮಾಡಿರೋದ ಕಡೆಯಿಂದ ಮಕ್ಕಳಿಗೆ ಯಾವುದೇ ಟಾಕ್ಸಿಸಿಟಿ ಇರೋದಿಲ್ಲ. ಇವಾಗಿನ ಪೇರೆಂಟ್ಸಿಗೆ ಒನ್ ಆಫ್ ದ ಮೇನ್ ಕನ್ಸರ್ನ್, ಯಾವ ಟಾಯ್ ಸೇಫ್, ಯಾವ ಟಾಯ್ ಅನ್ಸೇಫ್, ಯಾವುದರಿಂದ ಹಾರ್ಮ್ ಆಗತ್ತೆ, ಹಾನಿ ಆಗತ್ತೆ, ಚೋಕ್ ಆಗತ್ತೆ, ನಾನ್ ಚೋಕ್ ಆಗತ್ತೆ, ಅದರದ್ದು ಪೇಂಟ್, ಅದರದ್ದು ಅದರಲ್ಲಿ ಯೂಸ್ ಮಾಡುವಂಥ ಕೆಮಿಕಲ್ಲು ಅಥವಾ ಮೆಟೀರಿಯಲ್ ಎಲ್ಲದರಿಂದ ಏನಪ್ಪ ಆಗತ್ತೆ ಅಂತ ಒಂದು ದೊಡ್ಡ ತಲೆನಲ್ಲಿ ದೊಡ್ಡ ತಲೆನೋವಾಗಿತ್ತು, ಆಗಿದೆ ಈಗಿನ ಕಾಲದಲ್ಲಿ. ಬಟ್ ಐ ಥಿಂಕ್ ಚನ್ನಪಟ್ಟಣದ ಟಾಯ್ಸ್ ಈಸ್ ದ ಸೊಲ್ಯೂಷನ್. ಇನ್ನೂ ಚನ್ನಪಟ್ಟಣದ ಟಾಯ್ಸ್ ಅದರದೊಂಚೂರು ಹಿಸ್ಟ್ರಿ ಮತ್ತು ಅದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ. ಆದರೆ ಮೊದಲು ಈಗ ಒಂದು ಹಾಡು ಕೇಳುವಂಥ ಸಮಯ. ಹಾಡು ಕೇಳಿಕೊಂಡು ಮತ್ತೆ ಬಂದು ಮತ್ತೆ ನಾವು ಚನ್ನಪಟ್ಟಣದ ಟಾಯ್ಸ್ ಬಗ್ಗೆ ಮಾತನ್ನು ಮುಂದುವರ್ಸೋಣ.

0: Thanks for listening to Alive 90.5. If you enjoy the service Alive provides to the community, then why not become a member of the station today? Head across to our website, alive905.com.au, scroll down the page and click on the general volunteering link to download a membership application. Become a voice of the community with Alive 90.5.
1: In Western Sydney's industrial hubs, silence is expensive. When labels won't print or scanners won't scan, dispatch stops. Barcode Data Link keeps the West moving. From Zebra Technologies barcode scanners to thermal label printers and labels that actually stick, we supply the gear your warehouse demands. We don't just sell hardware, we deliver reliability your business depends on. Visit barcodedatalink.com. Servicing Western Sydney since 1991. Station sponsor.
2: ಹಲೋ, ಮತ್ತೊಮ್ಮೆ ನಮಸ್ಕಾರ ಎಲ್ಲರಿಗೂ, ಸ್ವಾಗತ ನಿಮ್ಮೆಲ್ಲರಿಗೂ. ನೀವು ಕೇಳ್ತಾ ಇದ್ದೀರಾ ಅಲೈವ್ 90.5 FM. ನಾನು ಅಖಿಲ ನಿಮ್ಮ ಜೊತೆನಲ್ಲಿದ್ದೀನಿ. ನನ್ನ ಕಾರ್ಯಕ್ರಮದ ಹೆಸರು ಸವಿನುಡಿ. ನಾನು ಚನ್ನಪಟ್ಟಣದ ಟಾಯ್ಸ್ ಅಂತ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಹಾಡು ಹಾಕೋಕ್ಕಿಂತ ಮುಂಚೆ ಈಗ ಚನ್ನಪಟ್ಟಣದ ಟಾಯ್ಸ್ ಬಗ್ಗೆ ಮಾತಾಡೋಣ, ಮುಂದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದ್ರದ್ದು ಹಿಸ್ಟ್ರಿ ಅಂತಲೇ ಹೇಳ್ದಲ್ಲ, ಅದ್ರದ್ದು ಕತೆ. ಎಲ್ಲ ಒಂದು ಕಲೆಗೂನು, ಎಲ್ಲ ಒಂದು ವಿಷಯಕ್ಕೂನು ದೊಡ್ಡ ಹಿಸ್ಟ್ರಿ ಇರುತ್ತೆ ಅಂತ ಅಂದ್ಕೊಳ್ತೀವಲ್ಲ, ಕರೆಕ್ಟ್. ಎಲ್ಲದಕ್ಕೂ ಎಲ್ಲೋ ಒಂದು ಆರಂಭ ಇರುತ್ತೆ. ಈ ಚನ್ನಪಟ್ಟಣದ ಟಾಯ್ಸ್ ಕತೆ ಶುರು ಆಗುತ್ತೆ 18ನೇ ಶತಮಾನದಲ್ಲಿ. ಟಿಪ್ಪು ಸುಲ್ತಾನ್ ಅವರ ಆಡಳಿತ ನಡೀತಿರ್ಬೇಕಾದ್ರೆ ಮೈಸೂರು ಪ್ರದೇಶದಲ್ಲಿ ಟಿಪ್ಪು ಸುಲ್ತಾನ್ ಅವರು ತುಂಬಾ ಒಂದು ಸ್ವಲ್ಪ ಆರ್ಟ್ನ ಎನ್ಕರೇಜ್ ಮಾಡಬೇಕು, ನಮ್ಮ ಆರ್ಟಿಸನ್ಸ್ ಏನಾದರೂ ಒಂದು ಹೊಸ ಕಲೆ ಕಲಿಬೇಕು ಅಂತ ಹೇಳಿ ಅವ್ರು ಏನು ಮಾಡಿದ್ರು, ನಾವು ಯಾತಕ್ಕೆ ನಾವು ಪರ್ಷ್ಯಾ ಇಂದ ಆರ್ಟಿಸನ್ಸ್ನ ಕರೆಸಬಾರ್ದು, ಪರ್ಷ್ಯಾದಿಂದ ಆರ್ಟಿಸನ್ಸ್ನ ಕರೆದು ನಮ್ಮ ಕ್ರಾಫ್ಟ್ಸ್ ಮ್ಯಾನ್ ಇರ್ತಾರಲ್ಲ, ನಮ್ಮ ಒಬ್ಬ ಕಲೆಗಾರರು ಅವರ ಜೊತೆ ಇವರ ಒಂದು ಇಂಟ್ರ್ಯಾಕ್ಷನ್ ಒಂದು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾರೆ. ನೋಡಿ, ಆ ಕಾಲದಲ್ಲೇನೇ ಎಷ್ಟು ಯೋಚನೆ ಮಾಡ್ತಾಯಿದ್ರು ನಮ್ಮ ರಾಜರು, ಬೇರೆ ಒಂದು ಕಲೆಗಾರರಿಂದ ಎಲ್ಲ ಆರ್ಟಿಸನ್ಸಿಂದ ಎಲ್ಲ ಒಂದು ದೇಶಗಳಿಂದ ಕಲಿಬೇಕು ಅನ್ನೋ ಒಂದು ಆಸೆ ಮತ್ತು ಒಂದು ಒಂದು ಹಂಗರ್ ಅಂತ ಹೇಳ್ತಾರಲ್ಲ, ಹಸಿವು ಅದು ಇತ್ತು ಆಗಿನ ಕಾಲದಲ್ಲಿ, ಕಂಡಿತ್ತು. ಸೊ ಹೀಗೇ ಪರ್ಷ್ಯಾದಿಂದ ಬಂದಿದ್ದಂಥ ಒಂದು ಕ್ರಾಫ್ಟ್ಸ್ಮೆನ್ ನಮ್ಮ ಜನ ನಮ್ಮ ಲೋಕಲ್ ಕ್ರಾಫ್ಟ್ಸ್ಮೆನ್ ಜೊತೆ ಅವ್ರಿಗೆ ತಿಳಿದಿರುವಂಥ ಒಂದು ಆರ್ಟ್ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ಹಾಗೆ ಹುಟ್ಟಿದ್ದೇನೆ ಈ ಚನ್ನಪಟ್ಟಣದ ಟಾಯ್ ಮೇಕಿಂಗ್. ಅದು ಮೊದಲನೇದಾಗಿ ಸ್ಟಾರ್ಟ್ ಆಗಿದ್ದು 18th century ಯಾವಾಗ ಅದು ಐಡಿಯಾ ಆಗಿ ಸ್ಟಾರ್ಟ್ ಆಗಿ ವರ್ಕ್ಶಾಪ್ಸ್ ಆಗಿ ಡೆವಲಪ್ ಆಗಿತ್ತು. ಬೈ ದ ಟೈಮ್ ಅದು 20ನೇ ಶತಮಾನ ಬರೋ ಅಷ್ಟೊತ್ತಿಗೆ ಒಂದು ದೊಡ್ಡ ಕಾರ್ಖಾನೆ ಥರನೇ ಅದು ಒಂದು ಎಸ್ಟ್ಯಾಬ್ಲಿಷ್ ಆಗಿ ಅದರಿಂದ ಟಾಯ್ಸ್ ಮ್ಯಾನುಫ್ಯಾಕ್ಚರ್ ಆಗಿ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗಿಂದ ನಮ್ಮ ರಾಮನಗರ, ಇವತ್ತಿನ ರಾಮನಗರ ಟಾಯ್ ಡಿಸ್ಟ್ರಿಕ್ಟ್ ಅಂತಲೇ ಒಂದು ಹೆಸರನ್ನು ತಗೊಂಡು ತುಂಬ ಏನಂತೀರ ಅದನ್ನು ಒಂದು ಸ್ಟ್ರಾಂಗ್ ಐಡೆಂಟಿಟಿ ಆಗ್ತಾ ಬಂತು ರಾಮನಗರಕ್ಕೆ. ಇವತ್ತಿಗೂ ಅಲ್ಲಿ 1500 ಆರ್ಟಿಸನ್ಸ್ ಈ ಕಲೆಯಲ್ಲಿ ಅವರ ಮೇನ್ ಲೈವ್ಲಿಹುಡ್ ಅಂತ ಏನು ಹೇಳ್ತಾರೆ ಅದನ್ನು ಸಂಪಾದನೆ ಮಾಡ್ತಾಯಿದ್ದಾರೆ. ಸೊ ಅದು ಈ ಚನ್ನಪಟ್ಟಣದ ಒಂದು ಸಣ್ಣ ಚನ್ನಪಟ್ಟಣ ಟಾಯ್ಸ್ದು ಒಂದು ಸಣ್ಣ ಒಂದು ಸ್ಟೋರಿ. ಇನ್ನು ಈ ಕ್ರಾಫ್ಟ್ಸ್ಮೆನ್ಶಿಪ್ಪು ಮೆಟೀರಿಯಲ್ ಅಂತ ಬಂದಾಗ ನಾನಾಗಲೇ ಹೇಳಿದ್ದೆ, ಇದು ಒಂದು ವೆರಿ ಸಸ್ಟೈನಬಲ್ ಸೊಲ್ಯೂಷನ್ ಅಥವಾ ಒಂದು ನಾನ್ ಟಾಕ್ಸಿಕ್ ಟಾಯ್ಸ್ ಅಂತಲೇ ಹೇಳ್ಬೋದು ಅಂತ. ಎಸ್, ಯಾಕೆ ಅಂತ ಹೇಳಿದ್ರೆ ಇದು ಲೋಕಲಿ ಗ್ರೋನ್ ಹೇಲ್ ವುಡ್ ಅಂತ ಏನು ಹೇಳ್ತೀವಿ ಅದರಿಂದ ಮಾಡ್ತಾರೆ. ಯಾಕೆಂದರೆ ಅದು ಒಂದು ಭಾರ ಇರೋದಿಲ್ಲ, ಇನ್ನೊಂದು ಅದು ಒಂದು ಸ್ವಲ್ಪ ಸಾಫ್ಟ್ ಇರುತ್ತೆ. ಸೊ ಹೇಗೆ ನಾವು ಕೆತ್ತನೆ ಮಾಡ್ತೀವಿ ಆ ರೂಪಕ್ಕೆ ಅದು ತಗೊಳ್ಳುವಂಥ ಒಂದು ಶಕ್ತಿ ಇರುತ್ತೆ. ಸೊ ಅದಕ್ಕೆ ಆ ವುಡ್ನ ಒಂದು ಲೋಕಲಿ ಗ್ರೋನ್ ವುಡ್ ಕಡೆಯಿಂದ ಅಂದರೆ ಒಂದು ಸ್ಥಳೀಯದಲ್ಲೇ ಸಿಗೋವಂಥ ಒಂದು ಮರ ಕಡೆಯಿಂದ ನಮಗೆ ಅಷ್ಟೊಂದು ಖರ್ಚು ಕೂಡ ಆಗೋದಿಲ್ಲ. ಮತ್ತು ಇದು ಏನು ಅಂತ ಹೇಳಿದ್ರೆ ಈ ಟಾಯ್ಸ್ ಬಂದು ಅವ್ರ ಕಲರ್ಸ್ ಕೂಡ ತುಂಬ ಹೆವಿ ಕೆಮಿಕಲ್ ಅಥವಾ ಹೆವಿ ಡೈಯಿಂಗ್ ಟಾಕ್ಸಿಕ್ ಡೈಯಿಂಗ್ ಅಂತ ಏನು ಹೇಳ್ತೀವಿ ನಾವು ಅದನ್ನು ಯಾವುದು ಯೂಸ್ ಮಾಡಿದಾಗಿರೋದ ಕಡೆಯಿಂದ ದಿಸ್ ಇಸ್ ಅ ವೆರಿ ಗುಡ್ ಟೀತಿಂಗ್ ಗೂ ಯೂಸ್ ಮಾಡುವಂಥ ಒಂದು ಗೊಂಬೆಗಳು. ಅಂದರೆ ಮಕ್ಕಳು ಬಾಯಲ್ಲಿ ಹಾಕ್ಕೊಂಡು ಕಚ್ಚಿದ್ರೂ ಅದೇನೂ ಆಗಲ್ಲ, ಅಷ್ಟು ಒಂದು ನ್ಯಾಚುರಲಾಗೆ ಇರುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಟಾಯ್, ಟೀತಿಂಗ್ಗೂ ಹೌದು, ಹಾಗೆ ಡೆಕೊರೇಷನ್ಗೂ ಹೌದು, ಹಬ್ಬಗಳಿಗೂ, ಗೊಂಬೆ ಹಬ್ಬದಲ್ಲೂ ಇದನ್ನು ತುಂಬ ನೋಡ್ತಾರೆ. ಮತ್ತು ಅದರಲ್ಲಿ ಥೀಮ್ಸ್ ಕೂಡ ಡೆವಲಪ್ ಮಾಡಿ ಸುಮಾರು ಒಂದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಆರ್ಟ್ ವರ್ಕ್ನಲ್ಲಿ ಇಡಬಹುದು. ಒಂದು ಮನೆ ಅಥವಾ ಒಂದು ರೆಸ್ಟೋರೆಂಟಲ್ಲಿ ಕೂಡ ನಾವು ಆರ್ಟ್ ವರ್ಕಾಗಿ ಅದನ್ನು ಪರ್ಚೇಸ್ ಮಾಡಿ ತೊಗೊಂಡು ಹೋಗಿ ಇಡುವಂಥ ಒಂದು ಕಲೆ ಇರುವಂಥ ಒಂದು ಆರ್ಟ್ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ಈವನ್ ಬಳೆಗಳು ಸಿಗ್ತವೆ. ಸೊ ಈವನ್ ಬಳೆಗಳು, ಜುಮ್ಕಿಗಳು ಎಲ್ಲ ಥರ ಸಿಗತ್ತೆ. ಸೊ ಇಫ್ ಯಾರಾದ್ರೂ ಮೈಸೂರು ವಿಸಿಟ್ ಮಾಡ್ತಿದ್ರೆ ಅಥವಾ ಕರ್ನಾಟಕ ವಿಸಿಟ್ ಮಾಡ್ತಿದ್ರೆ ಖಂಡಿತ ಚನ್ನಪಟ್ಟಣಕ್ಕೆ ಹೋಗಿ ಚನ್ನಪಟ್ಟಣದ ಗೊಂಬೆಗಳನ್ನು ಖರೀದಿ ಮಾಡಿ ಅಲ್ಲಿರೋ ಆರ್ಟಿಸನ್ಸ್ಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಈಗ ಈ ಸಣ್ಣ ಈ ಒಂದು ಸೆಕ್ಷನ್ ಎಂಡ್ ಮಾಡುವಂಥ ಸಮಯ. ಒಂದು ಹಾಡು ಕೇಳಿಕೊಂಡು ಬಂದು ಮತ್ತೆ ಚನ್ನಪಟ್ಟಣ ಟಾಯ್ಸ್ ಬಗ್ಗೆ ಮಾತಾಡೋಣ. ನೀವು ಕೇಳ್ತಾ ಇದ್ದೀರಾ ಸವಿನುಡಿ ಕಾರ್ಯಕ್ರಮ ಅಲೈವ್ 90.5 FM ನಲ್ಲಿ.

0: Alive 90.5. Business owners and managers, why pay a receptionist when for a fraction of the cost, Turnkey Receptionist will answer calls, transfer you to your team, or take messages? Turnkey Receptionist even handles sales inquiries, make bookings, and do online processes. Get professional and go virtual with Turnkey Receptionist. Visit turnkeyreceptionist.com.au for 3 months fee-free with no lock-in contracts, or call 02 8069 9111 to learn more. Station sponsor.
1: Looking to stay connected with the Hills Shire? Discover Hills.Sydney, your go-to digital magazine for local news, politics, events and community stories. Whether you're a local business aiming to reach a wider audience or eager to stay informed, Hills.Sydney is your platform. Advertise with us and be part of a thriving digital community. Visit www.hills.sydney today. Hills.Sydney, where community comes to life. Station sponsor.
0: Seeking clarity, empowerment and healing. Listen in to the Healing and Guidance Show with Liz Mulheron every Monday at 1 p.m. for her unique insights and wisdom that only she can deliver on Alive 90.5 FM.
2: Alive 90.5, broadcasting to the hills, Parramatta and Cumberland.
3: ಹಲೋ, ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಅಲೈವ್ 90.5 FM. ನಾನು ಅಖಿಲ ನಿಮ್ಮ ಜೊತೆನಲ್ಲಿದ್ದೀನಿ. ನನ್ನ ಕಾರ್ಯಕ್ರಮದ ಹೆಸರು ಸವಿನುಡಿ. ಈಗಾಗಲೇ ನಾನು ಸಾಕಷ್ಟು ಚನ್ನಪಟ್ಟಣದ ಗೊಂಬೆಗಳ ಬಗ್ಗೆ ಮಾತಾಡಿದೆ, ಹಾಗೂ ನಮ್ಮ ಹೇಗೆ ಆಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವರು ಬೇರೆ ದೇಶದಿಂದ ಆರ್ಟಿಸನ್ಸ್ನ ಕರೆದು, ಕ್ರಾಫ್ಟ್ಸ್ಮೆನ್ನ ಕರೆದು, ನಮ್ಮ ಒಂದು ಲೋಕಲ್ ಕ್ರಾಫ್ಟ್ಸ್ಮೆನ್ ಮತ್ತು ಆರ್ಟಿಸನ್ಸ್ನ ಟ್ರೈನ್ ಮಾಡಿ ಹೇಗೆ ಒಂದು ಕಲ್ಚರಲಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತಾನೆ ಹೇಳ್ತಾರಲ್ಲ, ಆ ಥರ ಒಂದು ಕಲ್ಚರಲಿ ಎಕ್ಸ್ಚೇಂಜ್, ಕಲ್ಚರ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ನಲ್ಲಿ ಹುಟ್ಟಿದಂಥ ಒಂದು ಕಲೆನೇ ಚನ್ನಪಟ್ಟಣದ ಗೊಂಬೆಗಳು. ಅದು ಸಸ್ಟೈನಬಲ್ ಟಾಯ್ಸ್ ಆಗಿರೋದ್ರಿಂದ ಆಗಿನ ಕಾಲದಲ್ಲಿ ಎಲ್ಲ ಮಕ್ಕಳಲ್ಲೂ ಆಟಾಡ್ತಾಯಿದ್ರು. ಮಕ್ಕಳು ಅಷ್ಟೇ ಅಲ್ಲ, ಅದು ದೊಡ್ಡವರು ತುಂಬ ಇಷ್ಟಪಟ್ಟು ಖರೀದಿ ಮಾಡ್ತಾಯಿದ್ರು. ಯಾಕೆಂದರೆ ಅದು ಇಟ್ಸ್ ನಾಟ್ ಜಸ್ಟ್ ಎನ್ ಆರ್ಟ್ ಪೀಸ್, ಅದು ಹೇಳಬೇಕು ಅಂದರೆ ಒಂದು ಕಥೆನೇ ಹೇಳೋದು. ಇವಾಗ್ಲೂ ಚನ್ನಪಟ್ಟಣಕ್ಕೆ ಹೋಗ್ಬಿಟ್ಟು ನೀವು ಯಾವುದಾದ್ರೂ ಒಂದು ಚನ್ನಪಟ್ಟಣ ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗೆ ಹೋದರೆ ಅಲ್ಲಿ ನೀವೇನನ್ನ ಡಿಸ್ಕ್ರೈಬ್ ಮಾಡಿದ್ರೆ ನನಗೆ ಇಂಥ ಒಂದು ಥೀಮಲ್ಲಿ ಗೊಂಬೆಗಳು ಬೇಕು, ಇಂಥ ಒಂದು ಒಂದು ಡಿಸೈನಲ್ಲಿ ಬೇಕಾಗತ್ತೆ ಈ ಥರ, ಅಥವಾ ಅದರಲ್ಲಿ ಒಂದು ಬಳೆಗಳಾಗಿರಬಹುದು ಅಥವಾ ಒಂದು ಗೊಂಬೆಗಳಾಗಿರ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ಕೂತು ಅದನ್ನು ಅಷ್ಟೇ ಚೆನ್ನಾಗಿ ಡ್ರಾ ಮಾಡಿ ತೋರಿಸಿ ನಿಮಗೆ ಇಷ್ಟ ಆಗೋ ಥರ ಆ ಟಾಯ್ಸ್ನ ನಿಮಗೆ ಮಾಡಿ ಅಲ್ಲಿ ಕೊಡ್ತಾರೆ. ಇಷ್ಟು ಬಿಸ್ಪೋಕ್ ಅಂತಲೇ ಕಸ್ಟಮ್ ಮೇಡ್ ಟಾಯ್ಸ್ ನೀವು ನಿಮ್ಮದಾಗಿಸ್ಕೋಬಹುದು. ಸೊ ಈ ಸತಿ ಹೋದಾಗ ಅಕಸ್ಮಾತಾಗೆ ನಿಮಗೇನನ್ನ ಟೈಮ್ ಇತ್ತು ಅಂತ ಹೇಳಿದ್ರೆ ಖಂಡಿತ ಈ ಚನ್ನಪಟ್ಟಣದ ಟಾಯ್ ಫ್ಯಾಕ್ಟ್ರಿಗೆ ಒಂದು ಯಾವುದಾದ್ರೂ, ಎಷ್ಟೊಂದು ಟಾಯ್ ಫ್ಯಾಕ್ಟ್ರೀಸ್ ಇದೆ ನನಗೆ ನೆನಪಿರೋ ತನಕ ನಾನು ಹೋಗಿದ್ದೆ. ಸಣ್ಣ ಸಣ್ಣದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ ನಾವು, ಆ ಥರ ಮನೆಯಲ್ಲೇ ಮಾಡ್ತಾರೆ, ಟಾಯ್ಸ್ನ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ. ತುಂಬ ಪ್ರೀತಿಯಿಂದ ಮಾಡ್ತಾರೆ ಮತ್ತು ತುಂಬ ಶ್ರದ್ಧೆಯಿಂದ ಮಾಡ್ತಾರೆ. ಸೊ ಇಂಥ ಒಂದು ಕಲೆಗೆ 2006 ಜಿ ಐ ಟ್ಯಾಗ್ ಬರುತ್ತೆ, ಗೌರ್ಮೆಂಟ್ ಅದಕ್ಕೆ ಜಿ ಐ ಟ್ಯಾಗ್ ಕೊಡ್ತಾರೆ. ಕೊಟ್ಟು ಅದನ್ನು ಚನ್ನಪಟ್ಟಣಕ್ಕೆ ಆ ಒಂದು ಜಾಗ್ರಫಿಕಲ್ ಇಂಡಿಕೇಶನ್ ಕೊಟ್ಟು ಆ ಒಂದು ಸ್ಥಾನ ಸಿಗತ್ತೆ. ಅದು ಸಿಕ್ಕಿದ ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ ಆ ಕಲೆಗೆ ಇನ್ನೂ ಒಂದಷ್ಟು ಬೆಲೆ ಕಟ್ಟದಂಗೆ ಆಗತ್ತೆ. ಮತ್ತು ಈ ಆರ್ಟಿಸನ್ಸು, ಈ ಕ್ರಾಫ್ಟ್ಸ್ಮೆನ್ಗೆ ಇನ್ನೂ ಒಂದಷ್ಟು ಎನ್ಕರೇಜ್ಮೆಂಟ್ ಸಿಗತ್ತೆ. ಆ ಒಂದು ಕ್ರಾಫ್ಟನ್ನು ಕಲಿಬೇಕು ಅಂತ ಮುಂದಿನ ಜನ್ರೇಷನ್ ಕೂಡ ಇಷ್ಟಪಟ್ಟು ಆಸೆಪಟ್ಟು ಕಲಿತಾರೆ, ತಗೊಂಡು ಮುಂದೆ ಹೋಗ್ತಾರೆ, ಅದನ್ನು ಅಲ್ಲಿ ಬಿಟ್ಟುಬಿಡಲ್ಲ ಅಂತ ಒಂದೇ ಒಂದು ಒಂದು ಇಂಟೆನ್ಷನಿಂದ ಈ ಜಿ ಐ ಟ್ಯಾಕ್ಸ್ ಕೊಟ್ಟು ಎನ್ಕರೇಜ್ ಮಾಡ್ತಾರೆ. ಇದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ, ಇಂಟ್ರೆಸ್ಟಿಂಗ್ ಥಿಂಗ್ಸ್ ಬಗ್ಗೆ ಮಾತಾಡೋಣ. ಬಟ್ ನಾ ಹೋಗೋಕ್ಕಿಂತ ಮುಂಚೆ ಇಷ್ಟೇ ಹೇಳಬೇಕು ಅಂತ ಇದ್ದೀನಿ ಇವತ್ತು. ಸೊ ನಮ್ಮ ಈ ಚನ್ನಪಟ್ಟಣ ಟಾಯ್ಸಿಂದ ಏನು ತಿಳ್ಕೊತೀವಿ ಅಂತ ಹೇಳಿದ್ರೆ, ಈವನ್ ನಾವು ಈವನ್ ಬಿಫೋರ್ ಮಾಡರ್ನೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಎಲ್ಲ ಆಗೋಕ್ಕಿಂತ ಮುಂಚೆನೂ ನಮ್ಮಲ್ಲಿ ತುಂಬ ಸಸ್ಟೈನಬಲ್ ಸೊಲ್ಯೂಷನ್ಸ್ ಇತ್ತು. ಖಂಡಿತ ನಾವು ಹುಟ್ಟಿ ಬೆಳೆದಿದ್ದು ಅಥವಾ ನಮ್ಮ ರೂಟ್ಸ್ನ ಹೋದರೆ ತುಂಬ ಸಸ್ಟೈನಬಲ್ ಲೈಫ್ನ ನಾವು ಲೀಡ್ ಮಾಡ್ತಿದ್ವಿ. ಒಂದು ಗೊಂಬೆ ಇರಲಿ, ಒಂದು ತಿನ್ನೋ ಪದಾರ್ಥವಿರಲಿ, ಹಾಕೋ ಬಟ್ಟೆ ಇರಲಿ, ಎಲ್ಲ ಕೂಡ ಆರ್ಗ್ಯಾನಿಕ್ ಇರ್ತಿತ್ತು. ಎಲ್ಲ ಕೂಡ ನಾವು ನೇಚರಿಂದ ಇನ್ಸ್ಪೈರ್ ಆಗಿ ತಗೊಳ್ತಿದ್ವಿ. ಅದು ವಾಪಸ್ ನೇಚರ್ಗೆ ಹೋಗೋ ಥರ ಅಷ್ಟು ಚೆನ್ನಾಗೆ ನಾವು ಬದುಕ್ತಿದ್ವಿ. ಕ್ಲೀನ್ ಲಿವಿಂಗ್ ಅಂತ ಏನು ಹೇಳ್ತಾರೆ ಅದನ್ನು ನಾವು ಆ ಥರ ಬದುಕಿ ಬಂದಿದ್ದೀವಿ. ಅದಕ್ಕೇ ಹೇಳೋದು, ಈಗ ಸ್ವಲ್ಪ ನಾವು ಹಿಂದೆ ತಿರುಗಿ ನೋಡಬೇಕಾಗತ್ತೆ, ಸ್ವಲ್ಪ ನಾವು ನಮ್ಮ ರೂಟ್ಸಿಂದ ಒಂದು ಸ್ವಲ್ಪ ಕಲಿಬೇಕಾಗತ್ತೆ. ನಿಜವಾಗ್ಲೂ ನಾವು ಅಕ್ಯುಮುಲೇಟ್ ಮಾಡೋ ಮುಂಚೆ ಎಸ್ಪೆಷಲಿ ಟಾಯ್ಸ್ ಯೋಚನೆ ಮಾಡಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ ಅಣ್ಣ ಅಥವಾ ಕಸಿನ್ಸ್ ಆಟ ಆಡಿ ಬಿಟ್ಟಿದ್ದಂಥ ಒಂದು ಗೊಂಬೆಗಳನ್ನ ಮತ್ತೆ ಅದು ಪಾಸ್ ಆಗ್ತಿತ್ತು ಜನ್ರೇಷನ್ಸು. ನನಗೆ ನೆನಪಿರೋ ತನಕ ನಮ್ಮಮ್ಮನ ಹತ್ರ ತುಂಬ ಗೊಂಬೆಗಳಿತ್ತು, ಕಲೆಕ್ಷನೇ ಇತ್ತು. ಅದರಲ್ಲೇ ನಾನು ಮತ್ತು ನಮ್ಮ ಅಕ್ಕ ತುಂಬ ದಿನ ತುಂಬ ವರ್ಷಗಳ ಆಟ ಆಡಿದ್ವಿ. ಆ ಗೊಂಬೆಗಳೇ ಈಗ ನನ್ನ ಒಬ್ಬ ನೀಸ್ ಕೂಡ ಆಟ ಆಡ್ತಾ ಇದ್ದಾಳೆ. ಸೊ ಐ ಥಿಂಕ್ ಇದರಿಂದ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ವಸ್ತು ನಾವು ತಗೊಂಡು ಸುಮ್ಮನೆ ಡಿಸ್ಕಾರ್ಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಕಾನ್ಷಿಯಸ್ಲಿ ಅವಾಯ್ಡ್ ಮಾಡೋಣ. ಎಲ್ಲರೂ ಲೆಟ್ಸ್ ಫೋಕಸ್ ಆನ್ ಲಿವಿಂಗ್ ಕ್ಲೀನ್ ಆ್ಯಂಡ್ ಸಿಂಪಲ್ ಲೈಫ್. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೂ ಸಂತೋಷ, ಮುಂದಿನ ಬರೋ ಜನ್ರೇಷನ್ಸ್ಗೂ ಸಮಥಿಂಗ್ ಟು ಕ್ಯಾರಿ ಅ ಲೆಗಸಿ ಅಂತ ಇರುತ್ತೆ. ಈ ಮಾತಿನಿಂದ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ನಿಮಗೆಲ್ಲರಿಗೂ ಮತ್ತೊಂದು ವಿಷಯದ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಮುಂದಿನ ಹಾಡು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಹೋಪ್ ಯು ಹ್ಯಾಡ್ ಅ ಗ್ರೇಟ್ ಡೇ ಆ್ಯಂಡ್ ಮುಂದೆ ನಿಮ್ಮ ಸಂಜೆ ಕೂಡ ಶುಭದಿಂದ ಇರಲಿ ಅಂತ ಹೇಳ್ತಾ ಗುಡ್ ಈವ್ನಿಂಗ್ ಮತ್ತೆ ಶುಭ ದಿನ.
2: 90.5